ಗಮಗ ಸರ್ ಗಮ ಪಮಗ ಸರ್ ಪಾಪ ನಿನ್ನಿದಾದ ಸಾಸ ನಿನ್ನಿಗಾಗ ಪದರಿಸ ಗಮ ಪಾಪ ಊಟತ್ತಿಲೇ ಕೋಯಿಲ್ ಪುರ ತಗದಿಮಿ ತಳಾಂಗು ತಗದಿಮಿ ತಗದಿ ತಗದಿಮಿ ತೂಂ ದಿತ್ತೂಂ ತಿತ್ತಗಿಡ ತಗಿಡ ತಗಿಡ ತಗಿಡ ತಗಿಟ ತದಿಮಿ ತಜಳು ತಳು ತಜಾಂ ತಜಾಂ ತಜಾಂ ತಗಿಟ ತಗದಾಂ ತತ್ತರಗಡ ತಗಿಡ ತಗಿಡ ತಗಡ ತಗಿಡ ತೂಂ ಕರಗ ತಗಿಡ ತೂಂ ತಗದಿಮಿ ತಗದಿಮಿ ತಗ ತಗಡ ತಗಿಡ ತಗಿಡ